ಮತಂಗ್ ದೊಂಗ್ ತಾಬಿರಸಿ ಬಿದೋನು ಫಿಲ್ಮ್ ಸಿದಗಿ ಅಮೋಮ್ ರಮೇಶಂದ್ರ ಅಮದಿ ಹುಯಿದ್ರೋಮ್ ಪುಷ್ಪರಾಣಿ ಕೊಂಜಿಲ್ದ ಬಿ ಜಯಂತ ಕುಮಾರ್ ಶರ್ಮನ ಸೇರಿಂಗ್ಲಿಬ ಲೋಯ್ನನ ಬಿ ಜಯಂತ ಕುಮಾರ್ ಶರ್ಮ ಅಮದಿ ನಿಂಗೊಂಬಂ ರೂಪಚಂದ್ರನ ಸೇರಾಂಗ್ಲಿಬಿ ಸೈ.

ವಫ ಮಸಿಗಲ್ಲ ನಿನ್ನ ಊದುನೆ ಲಕ್ಷರಿ ಮರುಪ್ ಸಿಂಗಿದಮಕ್ತ ಅಕ್ಕ ನನ್ನ ತಂಜರಿ ಬರಂ ಗುಡ್ ಮಾರ್ನಿಂಗ್ ಮಣಿಪುರ್ ಲೈವ್ ಫೋನಿಂಗ್ ಪ್ರೋಗ್ರಾಮ್ ಥರೋ ಮಸಿಗಿದಮಕ್ಕ ಕೊನೆ ತಂಜರಿ ವ ಟೆಲಿಫೋನ್ ನಂಬರ್ 8798803293 ಟೆಲಿಫೋನ್ ನಂಬರ್ ಅಮುಕ್ತ ಗಹಂದ ನಿಕ್ಸಿಂಗ್ ಜರಿ 8798803293 ಟೆಲಿಫೋನ್ ನಂಬರ್ ಸಿದ ಅದುಮ್ನ ಕೊಯ್ದಾಬಿವ ಮಣಿಪುರ್ ಫಿಲ್ಮ್ ಇಸೈ ಕಣ್ವಿರು ಹೈದನ ಹೈಜರಿ ಲೋಯ್ನನ ಮಮಾಂಗಿ ಹಪ್ತಾದ ಕೋಲ್ ಫಂಗ್ಬಿಕ್ರಬಸಿಂಗದಿ ಕೊಯ್ ಅನೌಬ ಕೋಲ್ ಫಂಗ್ದಿಬ ಮರುಪ್ಸಿಂಗಿದಮುಕ್ತ ಕಣ್ವಿರಗ ಹಪ್ತಾ ಅಮತಂಗ್ ಲೆಪಿರಗ ತೌಬಿರು ಹೈವೋ ಫಂಸಿಸು ತಂಜರಿ

0: ಈ ಅಂಬಗೆ ಕೃಷ್ಣಾನಂದ ಈ ನಾವು ಹೊಲಗ್ಲೇದನ ಲಾವ್ ಲಾವ್ ಈ ಅಂಬನಂಗ ಶಿದಿ ವೈಖರ ಹೇಗ್ತುನ ಈ ನಾವು ಸ್ವಾಮಿನಗೆ ಹಾಯ್ದುನ ಥಂ ಸೇಸೆ ಸಾರಸಿ ಲಾವ್
1: ದದಾ ನಾವು ಶಿದಿ ಕೈಯಿಂದ ಚಾನಿಂದ್ರೆ ಐ ಸಾರಲೋಯ್ದ ದದಾ
0: ಕರಿ ತೌರೆ ಕೃಷ್ಣಾನಂದ ನಹಾನ್ ಮಖೈದಿ ಐನ ಇನಾವುಗಿದಮಕ್ತ ಖಾಕ್ಸಬ ಅಮುನ್ಬ ಉಹೈ ವಹೈ ಕಯ ಇನಾವುಗಿ ನಖುತ್ ಮಸಾದುನ ಲಾಕ್ ಲಾಕ್ತುನ ಸಾಬ ಮಧು ತಬು ಊರಗ ಈ ಅಂಬಗೆ ಥಮೊಯ್ನ ಹರಾವುಜವನ್ ಪೆಂಜವನ್ ಅದುಗ ನಂಗ್ ನನ್ನ ಶಿ ನತೆ ಕೃಷ್ಣಾನಂದ ನಂಗ್ ಈ ಅಂಬಬು ವರವುರಿಬ್ರ
1: ದದಾ ದದಾಬು ನನಾವುನ ಕರಿಗಿ ವರವುರುಗದಗೆ ಐನ ಐಗಿ ಲಾರಮ ಮಪೋಪು ಐ ಇಸಾ ಇತ್ತಂತ ನಿಂತಾದೌಜೆ ವರೌಜೆ
0: ಯಾಂಬಗೆ ಕೃಷ್ಣಾನಂದ ಕರಿಗಿ ಪುನ್ಶಿ ನಮ ಪೋಕ್ ಅಶಿವ ನಿಂದಾ ತೌಗನಿ ಮಾನ ಮಾನ ತೌಜವ ಕರ್ಮಗಿ ಮಹೈ ಫಂಜವ ತನೆ ಲಾಯಿರಬ ಇನಾ ಖುನ್ಬ ಸಬ್ ಫಜವ ಅಥಿವ ಪುನ್ನಮಕ್ ನಯಾಕಿ ಓಯ್ಬ ಮಯಾಗಿ ಸಂಸಾರ ಇಯಾಯ್ ಥಕ್ತ ತಾವಬ ಕೋಂಗೋಲ ಕಯಾಮ್ ಕುಯ್ನ ನಾಪಲ್ ಕಾಗನಿ ನಂಗೆ ಪುಕ್ನಿಂದ ಫಾವುರಿಬ ಪಾಂಥೋಪ ನಮ್ಲೋಯ್ ಖಂಜರಿಬ ಅವಾಬುಗೆ ಪೋಲುಮದು ಇಯಾಂಬ ಖಂಗಿ ಹಾಯೋ ನಂಗಿ ಗುರುನ ಕರಿ ಹರಪ ತಮ್ಮು ಕೃಷ್ಣಾನಂದ
1: ದದಾ ಅಖೋಗಿ ಗುರುದೇವ್ನ ಹಿಯಾಂಗೈಗಿ ನಿಪಾನಿ ಪಾನ್ಬ ಗೋಷ್ಟ ಆಸ್ತಮಿ ನುಮಿತ್ ಅಸಿದ ಉಶೋಕ್ ಅಮ ಹರಿ ಮಾಗಿ ಮಫಂದ ಕಚಗನಿ ತಾಕ್ತಿರೆ ಮಧುದ ಇಮಾನಬ ಮಖೈದಿ ಮಾನ ಮಾನ ಗಂಗದಬ ಪೋಲಂ ಖುದಿಮಗ್ ಮಥಂಗ್ ಮಥಂಗ್ ಹಾಯ್ನರೆ
0: ಹಾಯೋ ಹಾಯೋ ಮಖೋಯ್ನ ಕರಿ ಕರಿ ಪೋಲಂ ಸಿಂಗ್ ನಂಖ್ರವ
1: ದದಾ ಇಮಾನಬ ಸಿಂಗ್ ಅದುನ ಸೇಂಗ್ ಹವಾಯ್ ಸಿಂಗ್ ಗಿ ಥಾವ್ ಅಮದಿ ಉಶೋಕ್ ಅದುದ ಸಂಗದಬ ಪುನಮಗ್ ಗಂಗನಿ ಹಾಯ್ನಖ್ರೆ ದದಾ
0: ಅದುದಿ ಕೃಷ್ಣಾನಂದ ನಂಗ್ನ ನಂಗಿ ಗುರುದ ಉಶೋಕ್ ಅದುದ ಸಂಗದವ ಸಂಗೋ ಮಖೈ ನಂಜರಗೆ ಹಾಯ್ರೋದನ
1: ದದಾ ಲಾಯ್ರಬಿ ಇಮಾಯ್ಸಾನ ಅದು ಯಾಂಬ ಉಶೋಕಿ ಸಂಗೋಮ್ ಅದುದಿ ಕದಾಯ್ದಗಿ ಲೌರುಗನಿ
0: ಇಯಾಂಬಗೆ ಇವ್ನು ಐಗೆ ಸಂಗೋಮ್ ಥೋಪಿ ಸಂಧಿ ಮಯಾಂಶಿ
1: ಏಮು
0: ನಂಗ್ ಇಯಾಂಬಗು ಥಾಜವ್ ಸಂಗೋಮ್ ಪುನ್ನಮಗ್ ಇಯಾ

0: ಕೃಷ್ಣಾನಂದ, ನಂಗೆ ದಲಾದಿನ ಬಂಧುವನ ಲೈವ ಮಫಂದುವು ಯೌದ್ರಿ ಬರ ಕಯಾಮಿ ವಾಲಿ ಬಗೈ ಬುಮೋ.
1: ಗುರುದೇವ್, ಉಜಾವ್ ಅಸಿಗೆ ಮಖಾದ ಮಿಕುಪ್ ಖರದ ಪೊಥಾದನ ಲೈಬಿರಮೋ. ನನಾಯ್ ಐ ದದಾದಿನ ಬಂಧು ಕೌಜರುಖಿಗೆ. ನನಾಯ್ ಚಚರೆ ಗುರುದೇವ್.
0: ಐ ನಂ ನಂ ಥಾಮಿ ಸಖಿನು ಕೋ ಕೃಷ್ಣಾನಂದ. ಏ ಮುಥೋಪನಿ ದುಕು ಅಂಗಾಮಿ ವಾಕಲ್ ಸಾಕೈನ ಥಲ್ಲಬ ಸುಕ್ನ ಮಮ್ಲಬ ಬೋನ ಸಿದ ಮಸಾಸಿದ ಅಕೀವ ಮಸೇತ್ ಅಮ ಫಾವ ಪಕ್ತವ ಮಖೈ ಮಾಗಿ ದದಾ ದಿನ ಬಂಧು ಕಹು ಕೌಜನ ಸತ್ಖೇನ ಸ.
1: ದದಾ ಹೋ ದದಾ ದದಾ ದಿನ ಬಂಧು
2: ಕರೀತವ್ರೆ ಕೃಷ್ಣಾನಂದ. ನನ್ನ ಈ ಅಂಬಬು ಕೌಬದಿ ಹಾಯೋ ಈ ಅಂಬ ಸಿದ ಲೈರಿ.
1: ದದಾ ಸಚ್ಚೆ ಅಖೋಯ್ ಗುರುಗಿ ಮನಾಕ್ತ ಚಚ್ಚೆ. ಅಖೋಯ್ ಗುರುದೊ ಪುನಮಕ್ತಗಿ ಅಥೋಯ್ಬ ಪಂಡಿತ್ನಿ. ಶ್ರೀ ಕೃಷ್ಣಗಿ ತತ್ತ ಯಾಮ್ ನಿಂತಿಗಿನ ಖಂಗೆ. ನಂಗಿ ಮೀಗಿ ಸಂಚೇಲಗ ಲೈಬನಿನ ಕೃಷ್ಣಗಿ ತತ್ತ ಕರೀಮ್ತ ಖಂಗಮೊಯ್ನೆ. ಮರಮ ಅದುನ ದದಾ ಲಾಓ ಗುರುಗಿ ಮನಾಕ್ತ ಅಮುಕ್ತಂಗ್ ಚಂಗಗ ಖುರುಮ್ಜರುಸೆ ಲಾಓ.
2: ಈ ಅಂಬಗಿ ಇವುಂಗೊ ಕೃಷ್ಣಾನಂದ. ಏಂಗೊ ಈ ಅಂಬದಿ ನಾರಕ್ ಮೋಂಗ್ಸೋಂಗ್ ಅಸಿದ ಮೀಗಿ ಸಂಚೇಂದುನ ಲೈಜಬನಿ. ಫಿವಮ್ ಅಸಿದ ನಂಗಿ ಗುರುಗಿ ಮನಾಕ್ತ ಚಂಗುಬ ಈ ಅಂಬ ಇಕಾಯ್ ಚಲ್ಲುಗುಂಸಿದ.
1: ದದಾ ನನಾ ಒಯ್ನದಿ ಗುರುಗಿ ಮಫಂದ ಅಖೋಯ್ಗಿ ದದಾ ದಿನ ಬಂಧು ಸೋಯ್ದನ ಉನರನ್ಕನಿ ಹಾಯ್ದುನ ಬೋನ ಸಿಫಾವ ಪೂದುನ ಲಾಕ್ಮಿನರೆ. ಅದುಗ ಹೌಜಿಕ್ನ ಗುರು ಉನಬ ಗಮ್ಲರೋಯ್. ದದಾ ನಂಗ್ನಬು ಯಾಮ್ನ ಫತ್ತೆ ನನಾವು ನುಂಸಿದವ ಮಾಲೆ.
2: ಕೃಷ್ಣಾನಂದ ಕರಿಗೆ ನಾವು ನುಂಸಿದನಿ ನಂಗು ನುಂಸಿವಗಿನಿ ನಂಗೆ ಮಾಂಗ್ದ ಲೇಪ್ಲಿವ.
1: ಅದುದಿ ದದಾ ಲಾಓ ಸಚ್ಚೆ ಗುರುಗಿ ಮನಾಕ್ತ.
2: ಯಾಂಬುಗಿ ಇವುಂಗೋ ಕೃಷ್ಣಾನಂದ. ನಂಗಿನ ಖುದ್ ಮಸಾನಿದುನ ಪಾಯ್ದುನ ಸಿಂಗ್ಲಿವ ಇಯಾಂಬುಗೆ ಖುದ್ ಅನಿಯಸೆ ಮತಂ ಚುಪ್ಪದ ಕಾವುದವ ನಂಬ ಓಯುಕು. ಚಲೋ ಚಲೋ ಮಾಂಗ್ ಥಾರೋ
1: ದದಾ.
0: ಮಫಮ್ ಕದಾಯ್ ತಾನ ಚಕ್ರವ ಜಾನ ಅಯ್ಯೋ ಅಸಾಯ್ ಭಾಕ್ತು ಅವತು ಥೋಕ್ತು ಏ ಮುಸಿರ ಕದೋಂದಗಿನೋ ಕದೋಂದಗಿನೋ ಇನ್ನ ನುಂಗ್ಸಿರವ ಐನಂ ಲೈನಂ ಅದುಕ ಅದುಗ ಪುಮಿನ ಹೂರವ ತಮೋ ವಿಶುಮತ್ಮ ಬಾಸಿಗಿಸು ಕಣ್ಣ ಇಮುಚ್ಚಿನಿಯೇ ನುಂದನ ಮಂಗಾಲಮ ಪೌರಕ್ಲಿ ವಿಷ್ಣ ಕದೋಂದಗಿನೋ.
1: ಹೋ ಗುರುದೇವ್ ಗುರುದೇವ್ ಅಖೋಗಿ ದಾದಿನ ಬಂದೂಲ. ಏ ಗುರುದೇವ್ ಎ ಅಖೋಯ್ ಗುರುದೇವ್ಸಿ ಐಬು ಆಯ್ಬದ ವಾರದುನ ಮಮಿನ್ ಉಷಂದುನ ಲೈರೆ. ಗುರುದೇವ್ ಗುರುದೇವ್ ಸೆ ಮಿತ್ತೋ ಮುತ ಪಾಂಬಿಯೋ ಐಗಿ ದಾದಿನ ಬಂಧು ಲಾ. ಏ ತೂ ಸಿದ ಲೈರೆ ಐಗಿ ದಾದಿನ ಬಂಧು ಅಮುತ ಹೆಂಗ್ಬಿಯೋ ಗುರುದೇವ್.
0: ಕರಿ ಕರಿ ಆಯ್ವ ಕೃಷ್ಣಾನಂದ ಕರಿ ಇಚ್ಛಾ
1: ಗುರುದೇವ್ ಸಿದ ಲೈರೆ ಐಗಿ ದಾದಿನ ಬಂಧು
0: ಕದಾಯ್ ಕದಾಯ್ ಪುಯಿನ ಹೋಗೋಣ ಕೊಚ್ಚಿ ಹೋಗಿ ಅಂದ್ಯವ.

0: Tangjam Koragi Mayekta Ahibam Siamna Sakpa Isai Asi Tahan Jakibaga Loinana Tangka Gasigi Oinadi Matam Isai Singlan Thok Jaba Matangas Dalo Shinjari Agas Bani Imphal Hauzik Mungpa Masi Dalo Birasi Yai Fiyumbal Gi Thauramda Osteoporosis Laina Amadi Masigi Layeng Hai Bahiram Sida Dr. Laishram Labango Associate Professor Department of Orthopedics Jenims Ga Unaduna Wari Saba Unaduna Wari Sabiri Bi Seram Linthoi Thoram Puthok Bi Thokjom Renubala
1: Yai Fiyumbal Gi Thoram Tabiri Basingbu Taram Nokchari Khurumchari Nasigi Yai Fiyumbal Gi Thoram Da Thamchari Osteoporosis Laina Gi Matang Da Jenimski Department of Orthopedics Da Associate Professor Winne Laibiri Ba Dr. Laishram Labungo Ga Unaduna Wari Saba Unajari Bi Seram Linthoi Thoram Puthok Bi Thokchom Renubala
2: Ahan Bamakta Da Doctor Boka Gi Akashvani Imphal Gi Studio Sida Taram Nokchari
3: Karamjari
2: Nasi Ekoi Na Khana Jagadori Basi Osteoporosis Hairi Ba Laina Asi Gi Matang Dene Ado Ahan Boi Na Osteoporosis Hairi Ba Laina Asi Karma Makhal Gi Laina Anu Hai Ba Do Ahan Boi Na Thambiyo
3: Osteoporosis Hairi Ba Si Ekoi Gi Saru Se Osa Gi Maa Gi Kan Ga Dava Saang Se Yorok Taba Ma Pangan Sondarak Pa Hai Tare Ado Ma Pangan Sondarak Ba Si Na Maram Moi Da Na Maa Gi Tekpa Gi Saan Se Hinkalak Pa
2: Hoi.
3: Koina si mayam general person namna khangna na ba hai ba technical da haire gana ko gi londa ko gi BMD T score minus 2.5 ki makhada hai. Dei sam sam hai den sa gi ma kan ge da ba sang do. Adu dagi nem na sondar pa pathar pa so hai ni. Adu na tek pi sans hinkalak pa. Adu ne koina so process na hai. Also process hai si kamain to gai kan da ma di silent disease ne. Hai di mon da ayam mon da pain phagun de ba. Or is man pain phori jikran kan da phori saru do khaga tek phor kan da. Kai da tik le khwang da tik le. Khwang da khar ma di tek pa micro fracture ne ba. Ekshe lo do kem tok de hai du ne ba. Kitak tek pun micro fracture se ma. Suddenly ma khwang khana ne ba. So is thing na da di ai se tok chin ga singam de wan ma se phamung da turn down ma mo de ne ari ni khani le ga ma hida khai ke no ke no khar sar khol ni hapta ama ni da phak re an par ne na le ga mo mo hora ne ba ari hore ma gi ta sing na doctor na yeng kan de di mo ndu rak toi se ma ji ma khwang du khar kolam ne ma khwang du khar kolam ni level e ka da ari di mi ji kan nem zalam ne ba ma na gan je polam ni ma khar nem zalam ni ari ma sa ji khar skol ni sa ji khar wagal ni Musiki hari bah, kuang gigi fracture sih. Si early stage tadi tahu deh bah. Kira late stage kira, osteoporosis sih establish terukan dah. Aduh mereka tahu kalah. Jadi, sebagai ekuina osteoporosis ni nampak macam sih dah. Osteopenia an hibam sulah bah. Penia hibis na degree tu kira wah leh bah. Osteoporosis an degree kira hinsulak bah. Patah bah hinsulak bah. Aduh nampak osteopenia orang ni deh so. Masih tek pa ya bagi chance hinkalah bah. Aduh yam tina also processi oidaba adugi manung du da di pain phau de patient pain phau dam ni na patient na khang de ba
2: isto da boy ne lai thok na
3: ah ad mind de ba
2: oi doctor na di tang pan bi re ko akoi gi mi se koi gi khwang gi saru je khaga tek lak pa adagi ko lag ga nem jal lak pa hai ta re khwang saru je kon jal lak pa matang si da doctor symptom si su ki tang leina si gi symptom si tang tham biram
3: It is a silent disease. Hai. Silent disease means khangoi do nevo patient. Ai osteoporosis lai se. Now osteoporosis si whole body do sok tu neva. However, magi sai spine nong sai khwang do. Khwang yanglen pareng ye. Ma se sta sok pa hora kanda. Khar khar tek pa hora kanda. Khar khar kon pa hora kanda neva. Mo ndo pain lak tu se. The complain lak tu se. Ai se na re. Adegi ai so thing ye. Marina. Ma sam sam na koi ke no mama Aku na kuang sih nara esor tinge, deh jauh bangam dera esor tu tinggal tu ni. Gari tu tuong lah kan iyo, gari tu lah aku tu pam lah tu ni. Esor tu tak tak tak nik pun tu masih esor tingnya. Aku ni yang unung kang, oh sih osteoporosis fracture soi leher mana unung kang ya. Fracture tu tau udah ni mana nari. Apa paman na, sebagai ekuina, yang tuan tengok paman na, sebagai pasien se kenapa thabuk suba yumda, yumda sum any thabam suba, kenapa pelang tu selleve, yam sum lepam budagi silau nalar tu selleve, kenapa tau budagi yam lain tu ba, adem makud na tak ngah kene ba, lebar tu tak ngah kese, makud tu kon grep makud pasien hai ni makud num tu yen hai ni ba, makud tu kola lani, adem yang budam kange ba, oh CD fracture tau rena, okay, adu gitu, normally that is the first sign. Sign anba ಅದು ಪ್ರೆಗ್ನೆನ್ಸಿ ಓಸೋ ಪ್ರೊಸೆಸ್ ಲೈರೇ ಅದು ಅದನ್ನ ನಾರ್ಮಲಿ ಅದು ಅದು ಮೊಯೇಬ ಅದು ಮರಂದಿ ನಾರ್ಮಲ್ ಓಸೋ ಪ್ರೊಸೆಸ್ ಲೈರಂದ್ರದಿ ಅದುಗಿ ತೇಕುದ ಫ್ರೆಜಿಲಿಟಿ ಫ್ರಾಕ್ಚರ್ ಕವ ಹೇಬ ಫ್ರೆಜಿಲಿಟಿ ಆದಿ ಸರುಜೆ ಖಾಪ ಹೋಗಿ ಕೈಗನ್ಬ ತೇಕನ್ಬ ಅದು ಫ್ರೆಜೈಲ್ ಭಾಯಿಸೆ ಅದನ್ನ ಸ್ಟ್ಯಾಂಡಿಂಗ್ ನೋ ಲೇಪ ಸತ್ಪ ದಗಿ ತಲೋನ ನಂತೂರಗ ತೂರಗ ತೇಕುಜೆ ಅದನ್ನ ಫಸ್ಟ್ ಹೈನ ಆಮ ಹೋಗಲೆ ಅದು ತಾಡಿ ಮಾಜೆ ಓಸೋ ಪ್ರೊಸೆಸ್ ಲೈರಮನಿ ಏನ ಲೋ ಯಾರೆ ಅದು ಅಕ್ವಿನ ತೇಸ್ ಅಮ ನಿತಂ ಸಗೆ ದೇಕ್ಸಾ ಕೈಕೈ ಲೈತನ ಖರಾ ದೇಕ್ಸಾ ತೋದ ಮ ಥೋಲಾ ನಿ ಮಾಜೆ ಓಸೋ ಪ್ರೊಸೆಸ್ ಲೈರೆ
2: ಮತಾಂಗ ಸೆ ಡೈಗ್ನೋಸ್ ತೋ ಬಗಿ ಕಮ ದೋನ ಡೈಗ್ನೋಸ್ ತೋ ಗೆ ಹ್ಯಾವ್ ದಿಸ್ ಕಿತಂ ಸಮ ದಬಿರ ಮ ಡಾಕ್ಟರ್
3: ಓಕೆ ಅದು ತಾಂಗ ಸಗೆ ಹುಜಿಗೆ ಅದು ಮ ಪೇಷಿಯೆನ್ಸ್ ಏ ಅಮನ ಅದು ಮೈನ ಕಂಪ್ಲೇನ್ ಅಮ ತೋರ ಲಾಗ್ತು ನೀವು ಮೇನ್ಲಿ ಅಕ್ವಿದ ಲೈಸೆ ಸೈ ಖ್ವಾಂಗ್ ನಾಬದು ನತ್ರಗ ಖುತ್ತಿಯಗ ಲಾಗ್ತು ನೀವು ಮರಿನ ಮರುಇನ ನುಬಿದ ಕೋ ಅಲ್ಲಿ ನುಪಾದವರೆಗೆ ಸಹಿ ಯು ಯಾಮ ತಕ್ಪ ಮೈಕು ಯಾಮ ಸಿಜನಬ ನುಬಿದಸು ಮೈಕು ಯಾಮ ಸಿಜನಬಗ ಯುಗಸಿದಿ ಯಾಮ ತಿನಪತ್ರದಿ ಸ್ಟೆರಾಯ್ಡ್ ಕುಯಿನ ಸ್ಟೆರಾಯ್ಡ್ ಚಾಬ ಹಿದಾ ಕುಯಿನ ಕುಯಿನ ಕೊಗಿ ಹೆಪಾರಿನ್ ಚಾಬ ಕೊಗಿ ಅದು ನಾವು ಅಕ್ವಿನ ಸೊಲಮ ನೇನ ಕಂದಾಡಿ ಅಕ್ವಿನ ಮೈಜೆ ಕೆನೋ ದುಮ್ ಲೋರನೆ ಸಹಿ ದೇಕ್ಸಾಜೆ ದೇಕ್ಸಾಜೆ ಲೋಗುದನೆ ಅದು ಫಲ ಪೈಥೋರನೆ ಓಕೆ ನಾವು ಹೊಸ ಡಿಸ್ಕೋರ್ಸ್ ಊರನೆ ಡಿಸ್ಕೋರ್ಸ್ ಮೈದಿ ಒಸೋ ಒಪಿನಿಯನ್ ಅದು ಲೈರೆ ಒಸೋ ಪ್ರೊಸೆಸ್ ಲೈಜೆ ಅದು ಎಸ್ಟಾಬ್ಲಿಷ್ ಅನ್ ತೋರನೆ ಅಕಾರ್ಡಿಂಗ್ಲಿ ಅದೇ ಅಕ್ವಿನ ಫರ್ದರ್ ಮಾಗಿ ಕ್ಯಾಲ್ಸಿಯಂ ಅದೇ ಫಾಸ್ಫೇಟ್ ಕೈಕಿ ಕರ ಅತುಪ ಪ್ಯಾರಾಮೀಟರ್ಸ್ ಕರ ಚೆಕ್ ತೋರ್ಗ ವಾಲ ಮಗನ ರಿಪ್ಲೇಸ್ ತೋಪಿರಗ ಸಹಿ ಅದು ಟ್ರೀಟ್ ಅದು ಹೋಗಿ ಯಾರೆ ಅದು ಖ್ವಾಯ್ದಿಗೆ ಅಕ್ವಿನ ಪ್ರಿವೆನ್ಷನ್ ಸೆ ಪಾಂಬಗಿ ಮರಮ್ಸೆ ಐ ಸಾಕು ಹೈಜಗೆ ಫ್ರಾಕ್ಚರ್ ಸಿ ಫ್ರೆಜಿಲಿಟಿ ಫ್ರಾಕ್ಚರ್ ಮಯಾಮ್ಸಿಗೆ ಮನುಂಗ್ದ ಅದಕ್ಕೆ ಹಿಪ್ ಕಿ ಫ್ರಾಕ್ಚರ್ ಸೆ ಹಿಪ್ ಹಿಪ್ ಕಿ ಸಿಗಿ ಫೈರುಗಿ ಫ್ರಾಕ್ಚರ್ ಸೆ ಮಸಿ ತವ ಸಿ ಯಾಮ್ನ ಕನ್ಸಿಕ್ವೆನ್ಸಿಯಲ್ ಹೋಯ್ಬ ಮರಮ್ಜಿ ಕೆನೋದ ಮಸಿಗಿ ಹಿಪ್ ಕಿ ಫ್ರಾಕ್ಚರ್ ಸಿ ಟ್ರೀಟ್ಮೆಂಟ್ ಸೆ ಮಂಗನ್ ತ ಹೋಗ್ದ್ರದಿ ಮಸಿ ಕಾಂಪ್ಲಿಕೇಶನ್ ಮ್ಯಾಮ್ ಥೋಯ್ ಅದು ಕಾಂಪ್ಲಿಕೇಶನ್ ಮ್ಯಾಮ್ ಥೋಳಕ್ಕೆ ಕ್ವೀನ್ ಕಾಂಪ್ಲಿಕೇಶನ್ಸ್ ಕೆಮ್ದತ್ತೆ ಹಮುಂಗ್ದ ಕ್ವೀನ್ ಹಿಪ್ಪಗಿ ಕ್ವೀನ್ ಹಿಪ್ಪಗಿ ಕಾಂಪ್ಲಿಕೇಶನ್ಸ್ ಅಹಂದದಿ ಅದನ್ನ ಸಹ ಅಕ್ಕ ಖಂಡ ಅಹಂಗಾಗ್ತಾನೆಕೋ ಅಹಂದದಿ ಕ್ವೀನ್ ಹಿಪ್ಪದ ಸಹಿ ಲಂಗ್ಸ್ಗೆ ಕಾಂಪ್ಲಿಕೇಶನ್ ಅದಗಿ ಈ ಫಂಜನ್ಬಗಿ ಸ್ಟ್ರೋಕ್ಗೆ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಅನ್ನ ಇಸಿಂಗ್ ಮರಿಗೆ ಇನ್ಫೆಕ್ಷನ್ ಲೋಯ್ಮಕ್ಸ್ ಮ್ಯಾಮ್ ಲಾಕುದಗಿ ಕಾಂಪ್ಲಿಕೇಶನ್ ಥೋಳೆ ಅದನ್ನ ಅದು ಕಾಂಪ್ಲಿಕೇಶನ್ಸ್ ಥೋಕ್ತನಬಗಿದಮಕ್ತ ಅಕ್ಕನ ಪ್ರಿವೆನ್ಷನ್ ಸೆ ಅದೇ ಅಥವಾ ಅಮನ ಫೈನಾನ್ಸಿಯಲ್ ಬರ್ಡನ್ಸು ಯಾಮ್ ಯಾಮ್ ಯಾವ ಫೈನಾನ್ಸಿಯಲ್ ಬರ್ಡನ್ ಸೆ ಅದಾಗಿ ಮಿ ಅಮ್ಮ ಫ್ಯಾಮಿಲಿದ ಅಕ್ಕಿಗೆ ಇಮಾ ನಟ್ರಗ ಇಪಾ ನಟ್ರಗ ಇದೌ ಇಬೋ ಇನ್ನೇ ಅಮ್ಮ ನಾರಗ ತೇಗ ಲೈವ ಮತ್ತೊಂದ ಆಪರೇಷನ್ ತೌ ತೌರೆ ಆಪರೇಷನ್ ತೌರ ಮತ್ತು ರಿಹೆಬಿಲಿಟೇಷನ್ ಚಂಗ್ದಿನಿ ಅದೇ ಯುಮ್ದ ಅಕ್ಕಿಗೆ ಯುಮ್ದ ಫ್ಯಾಮಿಲಿ ಲೋಯ್ ಲೈನಿ ಫ್ಯಾಮಿಲಿ ಮ್ಯಾಮ್ ಸೇವಾ ತೋದಿನಿ ಫ್ಯಾಮಿಲಿ ಸೇವಾ ತೋರಿವ ಮಿಜು ಇಮಾಗಿ ಮಾನ ತೌಜರಿಬ ಥಬಕ್ ಮ್ಯಾಮ್ದು ಥದೋಗ್ದೋಯ್ನಿ ಅದೇ ಮಾ ಗಮ್ದ್ರಗನ ನರ್ಸಿಂಗ್ ಕೇರ್ ಮಿ ನೆಕ್ತೋಯ್ನಿ ಅದು ಪೈಸಾ ಯಾಮ್ ತಿಂಗೆ ಬರ್ಡನ್ ಸಿ ಯಾಮ್ನ ಲೈದಾಯ್ತಾದ್ರೆ ಇವನ್ ಪೇಷಂಟ್ ಪೇಷಂಟ್ ಮಸಾಗಿಸು ಆಪರೇಷನ್ ತೌದ್ರಗದಿ ನತ್ರಗ ತೌರಭೋಕ್ತ ಸಾಗಿ ಕಾಂಪ್ಲಿಕೇಶನ್ಸ್ ಎಟ್ ಒನ್ ಇಯರ್ ಮೋರ್ಟಾಲಿಟಿ ಹಾಯವ ಅದನ್ನ ನಮ್ಮ ಥವೈ ಮಾಂಗಿ ಚಾನ್ಸ್ ಅದು ಯಾಮೇಬ ಅದು ಲೈವ ಇವನ್ ಸಾಗಿ ಆಪರೇಷನ್ ತೌಗ್ರವ ಕಾಂಗುನ ಸಮ್ 25% ಅಪ್ ಟು 25% ಸೆ ಥವೈ ಮಾಂಬು ಯಾವ ಎಟ್ ಒನ್ ಇಯರ್ ಸೈಯಮದ ಈ ಪರ್ಸೆಂಟೇಜ್ ಯಾಮದ್ರ ಅದೇ ಹೊರೇನ್ ತೌದವ ಕಾಂಗುನೇ 30-50% ಹಾಯವ ವಾಂಗ್ರ ಅದೇ ಮು ಅಲ್ಲೋರಪ್ಪ ಅದೇ ಫಮ್ದಗಿ ಲೇಂಗಮ್ದ ಮಿಗಿದಿ ಅಪ್ ಟು 70% ಬಾಯ್ ಮಸಿಗಿಸೆ ಆಲ್ ಡೇಟಾ ಅಫದನ ಲೈರಬ ಕನ ವಾಂಗ್ತನ ಹೇಬ ಅದನ ಕೈಂತ ಸೋಹೋಗ್ದವನ ಬೇಸ್ತಾರೆ ತೆ ಹೋಗ್ದವನ
2: ಡಾಕ್ಟರ್ ಮ್ಯಾಮ್ ಸುಮ್ ಹೈನಬದಕೋ ಆಸ್ಟಿಯೋಪೊರೋಸಿಸ್ ಹಾರಿಬಲಿನಾಸಿ ಕೋ ನುಪಿದನ ಹೇನ ಅನಮ್ಮನ ನುಪಿದನ ಹೇನ ತೋಕಲಿ ಹೈನಸು ತಾಜೆ ಮಸಿದ ಕ್ಯಾಮುಗ ಯಾಮನ ಚುಮ್ನಿಬನೋ ಅದುಗ ಕರಮ್ ಕರಮ್ಬ ಮಿಯೋಯಿಸಿಂಗ್ದ ಹಾರಿಬ ಆಸ್ಟಿಯೋಪೊರೋಸಿಸ್ ಲೈನಾಸಿ ಹೇನ ನಮ್ನ ಥೆಂಗ್ನಬಗೆ ಹೇಬದಸು ಥಂಬಿಯು
3: ಮಸಗಿ ಆಸ್ಟಿಯೋಪೊರೋಸಿಸ್ ಸೇ ನುಪಿದನ ಹೇಲ್ ಹೈಸೆ ಅಚುಮ್ಮನಿ ಮಸಿ ಆಸ್ಟಿಯೋಪೊರೋಸಿಸ್ ನಾವ ಮೀಸಿಂಗ್ ಸೆ ಸಿಮಂಗ್ದ 80% ಸೆ ನುಪಿನೆ ಅದ ಮೇಂದ ನುಪಿದ ಯಾಮ ನಾರಿಸಿ ಕರಿಕಿನೋ ಹೈಕಾಂದ ಕೋಗಿ ಪ್ರೈಮರಿ ಆಸ್ಟಿಯೋಪೊರೋಸಿಸ್ ನಾ ಅಮ ಸಿಗಿ ಮನುಂಗ್ದ ಲೈರಿಸೆ ಕೋಗಿ ಪೋಸ್ಟ್ ಮೆನೋಪೋಸಲ್ ಹೈಬ ಮೆನೋಪೋಸ್ಗೆ ಮತ್ತೊಂದ ಥಾಗಿ ಕುಂಕಾಪ್ ಲೇಪ್ರಬ ಮತ್ತೊಂದ ನಾರಕ್ಪ ಸಹಿ ಸರು ಪಾಥರಕ್ಪಗಿ ಮೋಂಗ್ಸೆ ಸಿಬು ಕೊನ ಪೋಸ್ಟ್ ಮೆನೋಪೋಸಲ್ ಆಸ್ಟಿಯೋಪೊರೋಸಿಸ್ ಹೈಬ ಅದೇ ಕೆನೋಗಿ ಪಿರಿಯಡ್ ಲೇಪ್ಕಿಬಸೆ ಅಸಿದಿ ನುಪಿದ ತೋಬ ಪೋನೇನ ನುಪಿದ ಮಸಿ ಎಮ ಲೈರೆ ಅಸಿನ ಸಹಿ ಪಿರಿಯಡ್ ಲೇಪದುಗಿ ಮಥಂಗ್ದ ಲೈಸಿನ ಸಹಿ ಸಿನಾಯಲ್ ಹೈ ಸಿನ ಅಹಲ್ ಹೋರಗ ಸಹಿ 70 ಮತಕ್ತ ಲೈಬ ಸಿನ ನುಪಾಗ ನುಪಿಗ ಲಾಕ್ಪ ಅದನ ನುಪಾದದಿ ಅಯಾಮನ 70 ಮತಕ್ತ ಲಾಕ್ಪಸಿ ಅದಗಿ ಅತೋಪನ ಅಕ್ಕಿ ವಿಡಿಯೋಪೆಥಿಕ್ ಆಯ್ನ ಅಕ್ಕಿ ಅಂಗಾಂಗ ಸಹಿ ಅಂಗಾಂಗ ನಾವ ಸಿದಿ ಯಾಮ ಕಮನ್ ನತೆ ಅಂಗಾಂಗದ ಸಹಿ ಜುಬಿನಾಯಲ್ ಹೈಸಿನ ಸಹಿ ನಿಪಾಂದಿನ ತ್ರಾಮರಿ ಅದಕ್ಕೆ ಎದಲ್ಟಸು ನಾವಲೇ ಇಡಿಯೋಪೆಥಿಕ್ ಸಿನ ಸಹಿ ಕುಂಠಾದಿನ ಯಾಂಕೈ ಮುಕ್ತ ಲಾಕ್ಪ ಸಿನ ಪ್ರೈಮರಿದ ಚಿಂಗ್ರೆ ಅದಕ್ಕೆ ಸೆಕೆಂಡರಿ ಹೈನ ಕರಂ ಕರಂಬ ಕೆನೋದ ನಾಗೆ ಒಸೋ ಪ್ರೊಸೆಸ್ ನಾಗೆ ಹಾಡಿ ಸೆಕೆಂಡರಿ ಕಂಗು ಸಿದ್ದನ ಸಹಿ ಎಂಡೋಕ್ರೈನ್ಗೆ ಅಕ್ಕಿ ಲೈನಾ ಹಾನ ಅಕ್ಕಿ ಮಖನ್ ಮಖನ್ ಗೆ ಎಂಡೋಕ್ರೈನ್ ಹೈಸಿದ ಯಾಮ ಲೈರೆ ಮಸಿದನ sagi thagi kungkable bisengan lakiba dei nadragana surgery toroga sagi ovaries lothokiba angan kawose ovaries lothokiba adegi sigumba adegi mo thyroid me amane thyroid ji henba adegi cushing syndrome gan le adrenal gland degi steroids hena produce toba adegi diabetes ladies adegi koigi surup jam thakpa mai khu yam chizna ba adegi alcohol si to bo kambu masu yam hele adegi mu kuina sangna na ba lena haraga de koigi liver disease ko kidney disease adegi pancreas ki le sabada chupsan da ba body da chupsan da ba adegi rheumatoid arthritis ana makhan makhan yam lai gre adegi horen neuro gi da so koigi sapangam da na hip ko kuina sangna madam sang sangna le ba le da na khong ku tie khrama matung da koigi POP ko ne yet pagane ye lesna adum bad zuna regional osteoporosis na towa anum masu maka adu sum haiba mayam se ain hai si yam yam dr ne si de ki am yena mayam am ku lady ze normally is lady mayam je si mayam jing
2: se hoye haji pan bigri se doctor na pan bigri se osteoporosis si makhal sing se oi duni ko
3: mane makhal sing che karam karam ba patient da lege de ke haiba sing se
2: hoye marui na ko gi ne pi sing de na chu he na thokali haiba ni na doctor khangja ding se han ma mang da koina ngali mi matam da kari kari section ja
3: Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. koi ge saru ji semak pamatam da saru semak pase koi ge sahi kun ga manga de ge na kuntra da saru sem bolu re sahi kun manga de na kuntra bo ki manung se sta magi koi ge saru gi kan ba kan na ba thamo bose big bone mass ko big bone mass si quite wang ba da thamo na ba hona ga da na masi hona ba da kari kari sange hai ta di sagi awareness samjhi sange se sab thak pada balance ai chaba calcium vitamin d walandaba degi sunlight exposure to bono magi sam tam da calcium balance ai to da yoring ngam dragana supplement in hasum tare calcium gumba walam ning khallaga na ad main taroga sajen kwadi maroi ba part ma se sajen sine no mada sajen se to do ba de sajen to bosina kai kalale muscle kalale saru kaladi muscle kale muscle kare di saru kale ani maksi kalho basina magi pig bone masi magi maximum da thamoragadi adigi sahi se tamna tamna ma 30 kanogi foreign menopause ro matungda magi maintain taw neba 30 adai dena 45 bokti maintain taw neba re 45 ti surokana menopause ki hormones je magi release taw ba hormones lekhu bdagi saru je thona kaithar khrane no pa na kair podagi nupis na saru masing ong 3 times hena kaithar tene ba adana zara kaitha gibdo adine postmenopausal osteoporosis sakhi de aduna adu satana ba haidari huski mamang da big bone mass thamoudo ba yade 25 to 30 years manunga koi gi samthana have the yum mama koina yum samatam da building samatam pillar beam sat koina skeleton hai nei da koina khana risu skeletal dugi pone adana skeletal samatam jais da koi sai yod pillar ji hamatam da yod degi cement degi nun ising proportion pagana ha paga matam sana minus sita udam sita udam ni ising even high lo raga zu ising side na kodna tawri dan a maina pagana akuna care sita raga sagi bone health matam da aware kitang oirga ta horaga di lifetime gi investment aba punsi ko ina mas saru kalle hote ni that is the primary prevention why di maro is
2: sagis sagi pick bone mass doctor magi lege da chang da wang na le henna na ba kari kari chinjak ta bor ba su kari kari cha ga da ke doctor du su tang thambi
3: okay adu sagi chinjak ta kuina high risk calcium maro na calcium khara phajana ya ba di milky product ai sangong gi product sing se sima phajana mi ya re sangong gi product ma le re de gi nga ade green leafy vegetables adegi fruits maji loina ba dum suna balance oina sawa ma taka we men ji dum balance aita dum ayam banadi yaure adu aina particular music panjagi ba ma ando aduna na calcium gi posi khara phajana yau ba haida le dum naturally dum vitamin d si yau de ba de calcium khatang chara ga suya de pram de vitamin d si yau dra de calcium do absorb tau de body de are calcium ji de vitamin d si de akhoi gi skin da dum sungmangam ba pone ha adu normally vitamin d se haiza bewani ꯑꯩꯈꯣꯏ ꯏꯟꯗꯤꯌꯥꯗ ꯂꯩꯕ ꯃꯤ ꯃꯦꯛꯁꯤꯃꯝ 80-90% ꯁꯝ ꯁ꯭ꯇꯗꯤꯁꯀꯤ ꯃꯇꯨꯡ ꯏꯟꯅꯀꯣ 80-90% ꯚꯤꯇꯥꯃꯤꯟ ꯗꯤ ꯗꯤꯐꯤꯁꯦꯟꯁꯤ ꯑꯣꯏꯌꯦꯕ ꯍꯣꯏ
2: ꯌꯥꯝ ꯊꯥꯖꯗꯅ
3: ꯍꯣꯏ ꯁꯤ ꯌꯥꯝ ꯃꯣꯏ ꯍꯥꯏꯅ ꯌꯥꯝ ꯉꯛꯄ ꯑꯁꯤ ꯀꯩꯅꯣꯗ ꯑꯩꯈꯣꯏꯒꯤ ꯁꯃꯨꯗ꯭ꯔꯗ ꯍꯤ ꯑꯃ ꯇꯣꯡꯉꯒ ꯂꯃꯥꯡꯅꯔꯒ ꯁꯃꯨꯗ꯭ꯔ ꯃꯌꯥꯏꯗ ꯂꯩꯔꯦ ꯏꯁꯤꯡ ꯗ꯭ꯔꯣꯞ ꯑꯃ ꯊꯛꯐꯪꯗꯦ ꯑꯗꯨꯃꯥꯏꯅ ꯍꯥꯏꯅꯩꯌꯦꯕ ꯑꯗꯨꯅ ꯉꯁꯥꯏ ꯚꯤꯇꯥꯃꯤꯟ ꯗꯤ ꯁꯦ ꯃꯁꯤ ꯑꯩꯈꯣꯏ ꯌꯥꯝ ꯋꯥꯠꯂꯦ ꯑꯌꯥꯝꯕꯅ ꯑꯗꯨ ꯁꯤ ꯌꯥꯝ ꯂꯥꯏꯕ ꯄꯣꯠꯅꯦ ꯃꯔꯝꯗꯗꯤ ꯍꯥꯏꯁꯦ ꯀꯩꯅꯣꯗ ꯅꯣꯡꯃꯗ ꯁꯟꯂꯥꯏꯠ ꯑꯦꯛꯁꯄꯣꯖꯔꯁꯦ ꯁꯝ 30 minutes ꯀꯨꯝꯕ ꯊꯦꯡꯕ ꯅꯨꯡꯁꯥ ꯅꯠꯇꯕ ꯑꯉꯟꯕ ꯅꯨꯡꯁꯥ ꯊꯦꯡꯉꯒ ꯅꯨꯡꯁꯥꯒꯤ ꯀꯩꯅꯣ ꯁꯤꯗꯤ ꯑꯃꯨꯛ ꯕꯣꯗꯤꯗ ꯑꯃꯨꯛ ꯁꯣꯟꯕ ꯌꯥꯎꯋꯦ ꯑꯗꯨꯅ ꯑꯌꯨꯛꯀꯤ ꯅꯨꯡꯁꯥꯁꯦ ꯉꯥꯏ ꯑꯃ ꯌꯥꯏꯕꯤꯌꯨ ꯍꯥꯏꯕ ꯑꯗꯨ ꯄ꯭ꯔꯦꯛꯇꯤꯀꯦꯜꯂꯤ ꯑꯣꯏꯗꯕꯁꯤꯗ ꯃꯌꯥꯝꯁꯦ ꯇꯧꯅꯗꯦꯕ ꯈ꯭ꯋꯥꯏ ꯐꯕꯗꯤ ꯑꯗꯨꯅ ꯁꯄ꯭ꯂꯤꯃꯦꯟꯠ ꯀꯨꯝꯕꯁꯦ ꯈꯔ ꯈꯔ ꯑꯗꯨꯝ ꯑꯦꯋꯦꯌꯔ ꯈꯤꯇꯪ ꯑꯣꯏꯔ ꯁꯄ꯭ꯂꯤꯃꯦꯟꯠ ꯈꯔ ꯆꯥꯁꯟꯕꯗ ꯁꯥꯏꯠ ꯏꯐꯦꯛ ꯀꯩꯁꯨ ꯂꯩꯕ ꯄꯣꯠ ꯅꯠꯇꯦ ꯍꯥꯏꯅ
2: ꯃꯔꯛꯁꯤꯗ ꯗꯣꯛꯇꯔ ꯑꯩꯈꯣꯏ ꯅꯍꯥꯁꯤꯡꯗꯗꯤ ꯃꯁꯤꯒꯤ ꯂꯥꯏꯅꯥ ꯑꯣꯁꯇꯤꯑꯣꯄꯣꯔꯣꯁꯤꯁ ꯍꯥꯏꯔꯤꯕ ꯂꯥꯏꯅꯥꯁꯦ ꯊꯦꯡꯅꯕꯒꯤ ꯆꯥꯡꯁꯤꯗꯤ ꯀꯃꯥꯏꯅ ꯂꯩꯕꯤ ꯃꯔꯨꯑꯣꯏꯅ ꯑꯍꯜꯁꯤꯡꯗꯗꯤ ꯍꯦꯟꯅ ꯅꯥꯒꯟꯕ ꯂꯥꯏꯅꯥꯅꯤꯗꯤ ꯗꯣꯛꯇꯔꯅꯗꯤ ꯍꯥꯏꯕꯤꯔꯦ ꯑꯗꯨꯕꯨ ꯃꯁꯤ ꯅꯍꯥꯁꯤꯡꯗꯗꯤ ꯁꯨꯛ ꯂꯩꯕꯃꯛ ꯂꯩꯇꯕ꯭ꯔꯥ ꯊꯦꯡꯅꯕꯤꯔꯒꯅ ꯆꯥꯡꯁꯨ ꯀꯃꯥꯏ ꯇꯧꯒꯦ
3: Yes. Okay. Masagi osteoporosis is a type ama khoygi type ama le masigi type sina khoygi idiopathic haisida. Sidana juvenile idiopathic osteoporosis hai. Sina angang hai tare. Sei nipan tramari sarvai da toropa. Ko magi puberty gi mamang da yamana togle. Ne maji puberty la kan da matan da dum phagi ba yamana. Adegi de adult idiopathic haisina sina nupa da asagi secondary causes asagi diabetes nung adu da thyroid nung mayam le dena adu ma do sungle le do mi da adum oso process le ba complete la tna
2: adu masik kari de gi oi de ne doctor
3: adu gi de idiopathic hai sin de maram khang do de a mind do re adu gi yam na common oi ba aina su yam na hining ba poram ka tang le asagi special type ne aina sung khale ke no da nupi ko child bearing is group na asagi nupi sei sa post pregnancy osteoporosis haibadi pregnancy loirba matunga natra pregnancy gi late stage da natra gana anga ko matunga natra gana lactating sagi breastfeeding toring manunga na balaina se na post pregnancy osteoporosis hai masisu akuna yamna common dinate but yam tin rare junate se adam masi adam thine akuna patient da yamna nungai da mana khwang se adu suddenly na du se ai na re minati thazar de ni le minati kari no nazar even na angang bo pongam do yori ni angang do bok da mana masana pokseri ba angang maza do adu pongam do yori adina sai yam na severe kana to ba adu moise dum treatment tor ga dum pai moise maroi na sai si kai de thoke da sai angang pregnant oi madam da angang du sem na ba sangi ba sai calcium large amount of calcium sangi yam sangi ba even breastfeeding to da sangom do yori ba calcium se adu mama adu da gi pig bone mass calcium kam yau yau de u bodi shorna shorna de sangom de anga ge de kano su da ba de loi ching tho ga sizana ge sida adona ka de flop ching tho gives da was a kick and was da mama says that the minus things that people hate that adu ma khoi se sumba thing na ba se dum ayam bana de dum reversibly say ama say ohum jang we ave alo live activity kara de dum continue dum to gi ba so process dum arm ge mai na chaki ba su ave da ayam bana de dum reversibly phaga
2: angang sing da thing na ba juvenile sigisu ꯅꯨꯡ ꯋꯥꯐꯝ ꯈꯔ ꯗꯪ ꯁꯤꯒꯤ ꯃꯇꯥꯡꯗ ꯈꯤꯇꯪ ꯊꯝꯕꯤꯔꯝꯃꯣ
3: ꯑꯣꯀꯦ ꯑꯗꯨ ꯃꯁꯤ ꯌꯥꯝꯅ ꯊꯥꯏꯅꯗꯤ ꯌꯥꯝꯅ ꯀꯟꯅ ꯀꯃꯟ ꯑꯣꯏꯕ ꯄꯣꯠꯇꯤ ꯅꯠꯇꯦ ꯍꯧꯖꯤꯛꯁꯨ ꯌꯥꯝ ꯀꯟꯅ ꯀꯃꯟꯗꯤ ꯑꯣꯏꯕ ꯄꯣꯠ ꯅꯠꯇꯦ ꯍꯥꯎꯑꯦꯕꯔ ꯍꯧꯖꯤꯛꯁꯦ ꯑꯩꯈꯣꯏꯒꯤ ꯂꯥꯏꯐ ꯁ꯭ꯇꯥꯏꯜ ꯑꯩꯈꯣꯏꯒꯤ ꯆꯦꯟꯖꯦꯁ ꯃꯌꯥꯝꯁꯦ ꯐꯣꯔ ꯑꯦꯛꯖꯥꯝꯄꯜ ꯂꯩꯁꯥꯕꯤ ꯃꯆꯥ ꯍꯥꯏꯔꯣ ꯅꯨꯄꯥ ꯃꯆꯥꯕꯨ ꯍꯥꯏꯔꯣ ꯍꯧꯖꯤꯛꯁꯤ

0: ಲೈರಾಂಗಿ ಲೈಸಕ್ಲಚೂದ ಖೊಯ್ಮೂನ ಖೊಂಗುಲ್ಲೀವದಿ ಮಹೌಸಾಗಿ ಮಚತ್ನಿ ಖಲ್ಲಿದುಗಿತಿಕ
1: ಅಜುಂಬನಿ ಮಾಲೆಂಗಾನ್ವ ಮಹೌಸಾಗಿ ಖೊಂಚತ್ಪು ಮಯೋನ್ ಲೈಬದಿ ಹೌನದೇನಿಂಗಿ ಬಸಿಗಿ ಥೊರಂಗಿ ಅಹುಂಸುಬು ಓಯ್ನ ಮರುಪ್ಸಿಂಗ್ನ ಖನ್ಬಿರಕ್ಪ ಇಸೈದ ತಮಿನಸಿ ಹೋಲೈಸಾಬಿ ಹೈನ ಸೈಹೌಬ ರಾಸ್ ಇಲಾಂಗ್ಬಮ್ ಅಮದಿ ರಿಂಕಿ ಜಿಗಿ ಅಪುನ್ಬ ಖೊಂಜಲ್ದ ರಾಸ್ ಇಲಾಂಗ್ಬಮ್ ಮಸಾಮಕ್ನ ಸೈರಿಂಗ್ಬ ಅಮದಿ ರಾಹುಲ್ ಬ್ಲೂನ ಸೈರಾಂಗ್ಬ ಇಸೈ
0: ಇಸೈ ಶಿಬು ತಾಬಿನಿಂಗಿ ಹೈದಿನ ಖನ್ಬಿರಕ್ಪ ಮರುಪ್ಸಿಂಗ್ ದಿ ಪಂಗೈ ಒಕ್ರಂ ಲೈಕಾಯ್ದಗಿ ಒಕ್ರಂ ಓಮಿತಾ ನಿಂಗ್ಥೇಮ್ ಜಾವ್ ಬಾಬುನಿ ಸನಾ ಥಬಾತೋನ್ ಪ್ರಿಯಾ ಅವಾಂಗ್ ಖುನೌದಗಿ ಆಗಾನಿ

0: ಹಾರೋಲ್ಗೆ ಖೊಂಜೆಲ್ ಥೌರಂ ತಾಬಿರಂಲಿಬಸಿಂಗ್ಬು ಪ್ರಿಯಾಂಕಾ ಹುಯಿನಿಂಗ್ ಶುಂಬಂನ ತರಾಮ್ನ ಒಕ್ಚರಿ ಖುರುಂಜರಿ ಗಸಿಗಿ ಥೌರಂದ ಥಮ್ಜರಿ ಸಾಹಿತ್ಯಗಿ ಥೌರಂ ಹಾಯ್ಬದಿ ಖೋರಿರೋಲ್ಗಿ ಥೌರಂ ಗಸಿಗಿ ಖೋರಿರೋಲ್ಗಿ ಥೌರಂದ ವಾರಿ ಮಚಾಲಿಬಿಗದಬಿ ವಿದ್ಯಾನಂದಿ ಯುಮ್ನಾಮ್ ಲೋಯ್ನನ ಸೈರೆಂಗ್ ಪಾಥೋಕ್ಬಿಗದಬಿ ಲೈಸಾಂಗ್ ಥೇಮ್ ಪ್ರಿಯಾ ದೇವಿ ಉನಬಿಗದೌರಿಬಿ ಥೊಕ್ಚೋಂ ಪುಷ್ಪರಾನಿ ಖೊಳ್ಳೋಲ್ಗೆ ಥೊರಂಗಿದಮಕ್ತ ಲಿಂಗ್ಸಿನ್ಬಿರಿಬ ಮರುಪು ಅಹಾನ್ಬಮಕ್ತದ ತರಾಮಕ್ಚರಿ
1: ಖುರುಂಜರಿ
0: ಹೋಯ್ ಮರುಪ್ ಅಹಾನ್ಬಸಿದಿ ಮರುಪ್ನ ಗಸಿ ಪಾಬಿಗದೊಯ್ಸೆ ವರಿ ಮಚಾನೆ ಅದನ್ನ ವರಿ ಮಚಾಸೆ ಕಮ್ದೌನ ಇಬ ಹೌರಕ್ಕಿಬನೋ ಮರುಪ್ನ ಕರಂಬ ಚೌರಾಕ್ನ ಚಹಿ ಕಯಾಮುಕ್ ಶೂಬದಗಿ ಇಬ ಹೌರಿರಕ್ಬನೋ ಹಾಯ್ಬಸೆ ಹಾನ ಖಂಗ್ಜಗೆ
1: ಐ ವರಿ ಮಚಾಸೆ ಕ್ಲಾಸ್ ಟೆನ್ ಗುಂಬ ಕರಕ್ ಪಾಸ್ ಹಾಯ್ದಗಿ ಫೋನ್ದಗುಂಬ ಖರ ಖರ ನೋಟ್ಸ್ ಗುಂಬ ಅದಗಿ ಡೈರಿದಗುಂಬ ಖರ ಖರ ಇಬ ಹೌರೆ ಎಕ್ಸೆಕ್ ಹಾಯ್ದಿ ಮತಮ್ ಅಸಿದಗಿನಿ ಹಾಯ್ಬದು ಐ ಹಾಯ್ಬ ಗಮ್ಸಾದ್ರೆ ಅದು ಪಿಸಕ್ ಖರ ಅದು ಪಿಗಾಯ್ದಗಿ ಅದು
0: ಹೋಯ್ ಅದು ವರಿ ಮಚಾ ಖಕ್ತಂಗ್ ಇಬಿಬ್ರು ನತ್ರಗನ ಅತೋಪ ಹಿರಂದಸು ಖುತ್ತಾಬಿಬ್ರು
1: ಐಜೆ ಕೈನೋ ಸೈರೆಂಗುಂಬ ಮತ್ತೆ ಮತ್ತೆಗುಂಬ ಅದುಗುಂಬ ಖರ ಖರ ಇಜೆ
0: ಹೋಯ್ ಅದು ಸೋಮ್ನ ಕ್ಲಾಸ್ ಟೆನ್ದಗಿ ವರಿ ಮಚಾ ಅಸೆ ಖರ ಖರ ಫೋನ್ ಗೆ ನೋಟ್ಸ್ ಇನ ಹಾಯ್ಬಿಕೆ ಅದನ್ನ ಹೌಸಿಗೆ ಫಾವದ ಮರುಪ್ನ ಇಬಿರಪ್ಪ ವರಿ ಮಚಾ ಅಸೆ ಅದು ಯಾಮಲಮದ್ರಾ ಹಾಯ್ದಸು ಖಲ್ಲೆ ಅದು ಚೌರಾಕ್ನ ಮಸಿಂಗ್ ಕಯಾಮು ಇಬಿಖ್ರಬಗೆ ವರಿ ಮಚಾದನ ಕಯಾ ಅದುಗ ಸೈರೆಂಗ್ದನ ಚೌರಾಕ್ನ ಕಯಾ ಹಾಯ್ಬಸಿಸು ಹೆಪೆತಂಗ್ ಹಾಯ್ಬಿರಪ್ಪ
1: ಸೈರೆಂಗ್ದ ತರೇತ್ ಮುಕ್ ಅಮ ಇಜಾಕ್ರೆ ಅದುಗ ವರಿ ಮಚಾದ ನಿಪಾನ್ ಮುಕ್ ಅಮಗ ಇಜಾಕ್ರೆ
0: ಅದುಗ ಮರಕ್ ಥತ್ನ ಸೋಂಗಿ ಇಮಾ ಪಾಬುಂಗಿ ಮಿಂಗ್ ಲೈಫಮ್ ಸಿಸು ಖಂಗ್ಜ ಹೋಗಿ
1: ಐಗಿ ಪುಪ್ಪೊಪ್ಪಿಬ ಪಾಬುಂಗ್ನ ಯುಮ್ದಾಮ್ ಸಂಜೋಯ್ ಅದುಗ ಐಗಿ ಅಪ್ಪೊಪ್ಪಿನ ತೊಯ್ಜಮ್ ನಿಂಗೋಲ್ ಯುಮ್ದಾಂಗ್ ಒಮ್ಮಿ ಮೀನಾ ಕುಮಾರಿ ದೇವಿ ಅದುಗ ಐ ಚಿಲಿನಾವ್ ಅಹುಂ ಸುಜಯೆ ಐಗಿ ಮಥಕ್ತ ಇಬುಂಗ್ ಅಮ ಲೈ ಮಾಗಿ ಮಮ್ಮಿಂಗ್ನ ದಿಯಾನಂದ ಯುಮ್ದಾಮ್ ಅದುಗ ಐಗಿ ಇಖಾದ ಇಪ್ಪಾ ಅಮ ಲೈ ಮಾನ ಸಂತೋಷ್ ಯುಮ್ದಾಮ್ ಅದುಗ ಐಗಿ ಲೈಫಮ್ಸಿನ ಫುಬಲ ಅವಾಂಗ್ ಮನಿಂಗ್ ಲೈಕಾಯ್ದಗಿನಿ
0: ಅದು ಮತಾಂಗ್ಸದ ಸೋಮ್ನ ತಂಬಿರಕ್ಪ ಮಹೈಸಂಗ್ಸಿಂಗ್ಸು ಅಮುಕ್ತಂಗ್ ನಿಂಗ್ಸಿನ್ಮಿನರಂಸ್
1: ಐಸೆ ಪಿಶಕ್ ಪಿಕ್ಲಿಂಗಾಯ್ದಗಿ ಫುಬಲಾದ ಲೈಬ ದಗಂದ ಮೆಮೋರಿಯಲ್ ಇಂಗ್ಲಿಷ್ ಸ್ಕೂಲ್ ಹಾಯ್ಬಸಿದಗಿ ಕ್ಲಾಸ್ ಟೆನ್ ಪಾಸ್ ತೌಜರೇ ಅದುಗ ಇಲೆವೆನ್ ಟ್ವೆಲ್ವ್ಸಿನ ಮೊಯ್ರಾಂಗ್ ಮಲ್ಟಿಪರ್ಪಸ್ ಹೈಯರ್ ಸೆಕೆಂಡ್ರಿ ಸ್ಕೂಲ್ದ ಇಲೆವೆನ್ ಟ್ವೆಲ್ವ್ಸೆ ಲೋಯ್ಸಿಂಜರೇ ಅದುದುಗ ಕಾಲೇಜ್ಸಿನ ಚನ್ನಂಬಂ ಇಬೊಮ್ಜಾ ಕಾಲೇಜ್ ಬಿಸ್ನುಪುರದ ಮ್ಯಾಮ್ನ ಸಿ ಐ ಕಾಲೇಜ್ ಹಾಯ್ರಗ ಖಂಗ್ಬಿಬ ಸಿದ ಗ್ರಾಜುಯೇಷನ್ ಲೋಯ್ಸಿಂಜರೇ ಅದುಗ ಐ ಹೌಜಿಕ್ ಹೌಜಿಕ್ ಮಣಿಪುರ್ ಯೂನಿವರ್ಸಿಟಿದ ಮಣಿಪುರಿ ಡಿಪಾರ್ಟ್ಮೆಂಟ್ ಸೆಕೆಂಡ್ ಸೆಮಿಸ್ಟರ್ ತಮ್ಜರಿ
0: ತುಂಗಿ ಪುನ್ಸಿದದಿ ಅಯಿಬಿ ಅಮ ಓಯ್ನ ಅದುಮಕ್ ಚಂಗ್ಸಿನ್ಗೆ ನ ಖನ್ಬಿಬ್ರ ನತ್ರಗ ಅತೋಪ ಮರುಪ್ಕಿ ಚಂಗ್ಸಿನ್ಗದವ ಪ್ಲಾನ್ ಲೈಬ್ರ ಹಾಯ್ಬಿಸಿಸೋ ಖಂಗ್ಜ ಹೋಗಿ
1: ಹೋಯ್ ಐಸೆ ಇಬದಿ ದುಂ ಗಮ್ಮಿಗ ಈಗೆ ನ ಖಲ್ಲೆ ಅದುಗ ಐ ಓಜಾ ಓಯ್ಬಸು ಯಾಮ್ ಪಾಮ್ಜಯೆ ಅದು ಗಮ್ನಬ ಸು ಹೊತ್ನಗೆ ನ ಖಲ್ಲೆ
0: ಹೋಯ್ ಸೋಯ್ದನಸು ಮರುಪ್ನ ಖನ್ಬಿರಿಬ ಅದು ತಾಯೋಂಗ ಪೂನ ಥೌಜಾನ್ಬಿಬ ಓಯ್ಸನು ಹಾಯ್ದನ ಹಾಯ್ಜರಿ ಅದುಗ ಗಸಿ ಮರುಪ್ನ ಮರುಕ್ಕಿ ಚಿಲ್ಲಬ ಮತಂ ಕಯಾ ಕೈಥೋಪಿದುನ ಕೈಗೆ ಆಕಾಶವಾಣಿ ಇಂಫಾಲ್ ಹಾರಲ್ಗಿ ಖೊಂಜಲ್ಗಿ ಥೌರಂದ ಸರುಕ್ ಯಾವಿಬಗಿದಮಕ್ತ ಮರುಪು ಅಮುಕ್ಕ ಹನ್ನ ಹಾನಿಂಗಾಯ್ ಲೈತನ ಥಗತ್ಪ ಫೋಂದೋಕ್ಚರಿ
1: ಥಗಚರಿ ಐಬುಸು ಆಕಾಶವಾಣಿ ಇಂಫಾಲ್ನ ಸುಮಾಯ್ನ ಮಫಮ್ ಅಮ ಪಿಬಿಬಸೆ ಯಾಮ್ನ ನುಂಗಾಯ್ಜೆ ಹಾಯ್ ತಾರೆ ಹೌಚಿಕ್ ಹೌಗಲ್ಲಇಬ ಯೂತ್ಸಿಂಗ್ಬು ಸಪೋರ್ಟ್ ಪಿಬಿಬಸೆ
0: ಹೋಯ್
1: ಯಾಮ್ನ ನುಂಗಾಯ್ಜೆ
0: ಹೋಯ್
1: ಥಗಚರಿ
0: ಹೋಯ್ ಅದುದಿ ಹೌಜಿ ವಿದ್ಯಾನಂದಿ ಯುಮ್ನಾಮ್ದಗಿ ವರಿ ಮಚಾ ಪಾಥೋಪ ಅಮುಕ್ ಮ್ಯಾಮ್ ಪುನ್ನ ತಾಮಿನರಸಿ
1: ಐಗಿ ವರಿ ಮಚಾಗಿ ಮಮಿಂಗ್ ಫಿರೆ ಕಾ ಮಚಾ ಅಮ್ಮದ ಕೆಂದಲ್ ಮಯಾಯಿ ಚಲ್ಲ

ಅಂಜರಿ ವೈಸೆಯೇಸಿ ಪಲ್ಲಮ ಫಿಲ್ಮಸಿದಗಿ ಪುಷ್ಪರಾಣಿಗಿ ನೈಟುಮ್ ಖೊಂಜಲ್ದ ಎಂ ಸಿ ರೊಮಾನ ಸೈರೆಂಗ್ಬ ಅಮದಿ ಎಲ್ ಶ್ಯಾಮ್ ಸರ್ಮನ ಸೈರಾಂಗ್ ಬಿಷೈನಿ ಇಸೈಸಿಬು ತಾವಿ ನಿಂಗ್ದುನ ಎಸ್ ಎಂ ಎಸ್ ಥಾವಿರಲಿಬಸಿನ ವಹೆಂಗ್ಬಂ ಅಂಜಲಿ ಲೈತಾನ್ ಪೊಕ್ಪಿದಗಿ.